ಯಾಗಾಳಿ ಯಾಮೇ ತಾವಿ ತಾಯಾವಿ ವಿಯ ತಾವಿ ತಾಮೇಯ ರೀಗಯ ಮೇಲಗಯ ಮೇಲೆ ಭೋಗ ಮೇದೇಳಿ ಕಾಲಾಲೇ ಗಾಲಾನಾಯೇ.